ಅಮ್ಮ ತಂಬ ಸೇನ್ ಬರ್ಮಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರು ಪ್ರಾಬಿಜೋ ಯಾಜರು ತುಂಬ ಸೇನ್ ಚಿಲಂಬು ದೀಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ ಬೆಮ್ಮ.